ಖಾಣದಾನ ತೋಡ ಪಾಪಿ ಖಾಣದಾನ ತೋಡ ಪಾಪಿ ಪೀಣದಾನ ಓ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಹಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಮೇಡಿಕ ಟಂಡು ಬೇಡಿಕ ಜದು ಮಾರಿದಿ ಪಡಾ.